ಉಮಾಮಹೇಶ್ವರ ಪ್ರಸಾದ ಲಬ್ಧ ಪೂರ್ಣ ಜೀವನ ಗಜಾನನ ಚಂಡ ಭುಜ ಮಂಡಲ ದೋಧೂಯಮಾನ ವೈರಿಗ